0: Manu Mavata.
1: Brought to you by
2: Atunulake Namahubaban Ratapuram Rasaganayana. Aule Sama Rasakarakana. Mather Freela Noodles. Taste ke trust ka.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಓ ನೇಮ ರೋಗಕ್ಕೆ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತ ಹಮುವನ್ನ ಬಿಂದುವೈ ಹತ್ಸಿ ಹತ್ತೆ ತುಡೈ ದಿಸಿಯ ಹತ್ತೆ ತುನೈ ಪನ್ಸಿಯ ಹತ್ತಲಿಹ
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವಿತಿನ್ ಅನಾಗತಿಯ ಅಗನ ಆಯೋಜನೆಯ ದನ್ಮಮತನ್ನ ಬಿಂದುವೈ ಕೈಕೈ 437 12 50

ಹೆಗಲ್ಲ ಕಲುಗಲ್ಲ ಮಾವತ ಅರಳಿಯ ಸಲೋನಿಕೆ ಪ್ರೇಮ ಕುಮಾರಯ್ಯ ಬಸ್ಸುನೇ ಅಲ್ರುವ ಗಿಂದ್ರ ಹಂದಾವ ಹಾಗಿನ ಇನ್ನೋನು ಅವಾ ಉತ್ತುರಂ ಹರಿಯಂಡೋನಿ ಮಹತೆಯೋ ದಿಕ್ಕವ ದಿಕ್ಕ ಖಾತ್ರಿ ನೊಕ್ಕೊಮ್ಮೆ ಎಗತು ಕರೆಗಾನ ಈಗ ಅವಟ್ ಹಾಯ್ ಬಾಶಿ ಅಪಿ ಸುಹದ ಎಗ್ರೋ ಪ್ರೈವೇಟ್ ಲಿಮಿಟೆಡ್ ಬಂಡಾರ ವೇಲ ವಿಡದ ವಗೆ ಮಾದಾತ ಹಾಗಿನ ಇನ್ನೋ ಯಾವ ಎಗತು ಕರೆಗಾನ ಬಸ್ ಟ್ರಿಶಾನಿ ಆಗೆ ವಾಯ ಫಿಶಾಂಕ ದಾಸರನ್ ನಿಶಾಂತ ನಿವಿಲಾವ ಶಾಪಿಕಿನ ಹಮೋಮಯ ಕ್ಯೋ ಯಾವಾಯ ನಿತ್ತಹನ ಹಮೋಮಯ ಎಗತು ಕರೆಗಾನ ಕೇಳಕೇನು ಅನೆ ಮಂಗ ಆದ್ರೆ ಕೋಟ ಒನ್ನ ಬಂಡಾರ ವೇಲ ನಂಗ ಇನ್ನೆ ಅನಿ ವಾರೆನ್ ಟೌನ್ನಿಕೆ ಪನ್ಸಲ ಪ್ಯಾತರ ಇನ್ನು ಪೊಸೋನ್ ನಿಕಟ ಮುಗಿದ ನೆತ್ತಿಗೆ ಲಸ್ಸನ ಎಡು ಗುಡಾ ಕರನ್ ಲಾಸ್ತಿಗಲ್ಲ ಇನ್ನು ಎನಿಸ ಎನ್ನಿಕೆ ಲೋಕಲಂಟ ಆದ್ರೆ ಆರಾಧನಾ ಕರಣ ದೇಖಾಕ ಆದ್ರೆ ಗಿಂದ್ರಿ ಅಭಿವತ್ ಲಸನ ಸಿಂಧು ಟಿಕೆತು ಕರೆಗಾನ ಅಪಿ ಅಂಟಿ ಅಂತೋಟೆ ಪೀಪಲ್ಸ್ ಬ್ಯಾಂಕ್ ಗಾವ ಟ್ರಿವಿಯಲ್ ಪಾಕಿ ಕೈ ಕೊಲ್ಲ ಸೆಟ್ಟಿಗೆ ಆಲ್ರೆಡಿ ಒಗಲಂಗ ಏಕತು ಕರೆಗಿನ ಇವರಾಯ್ ಇವಾಗಿವ ಸಲೋನಿಗೆ ತುಷಾರಾಯ ಕಟ್ಟಿಯ ಏಕತು ಕರೆಗಾನ ಆದ್ರೆ ದಿಖಾ ಕೇಳಿಕೇನೋ ಮಗಿ ಕೊಲ್ಲು ಟಿಕೆಟ್ ಆದ್ ಮಮ್ಮ ದಿಖಮ ದಿಖಾ ಆದ್ರೆ ಭಾಷೆ ಅಪಿ ವ್ಯಾಲಿಮಡ್ ಆಯ್ಕೆ ರಾಸ ಫುಡ್ ಪ್ರಾಡಕ್ಟ್ಸ್ ಕೊಲ್ಲು ಟಿಕ ಸದ್ಯ ಹಾಗೆ ನಿನ್ನೆ ಹೊಂದೇ ಕೇಳಿಕೇನೋ ಅವ ಅನೇ ತಿಂಗ್ ಆಟ ಕೋಹಮದ ಭಾಷೆ ಅಪಿವ ತೆಗೆದು ಕರೆಗಾನ ಪುತ ಮಿತ್ರು ಧೋನಿ ಸೆರೆರೋ ಹಸ್ಬೆಂಡ್ ಶಾಮರ ಮಮ್ಮ ಬುಲತ್ ಕೋಹಿಟಿ ಮದು ಕೇಳಿಕೇನೋ ಓಕೆ ಆದ್ರೆ ನೆಗೆದು ಕರೆಗಾನ ಮಹರ್ಗಮ ಜನತಾ ಮಾವತಿ ಸೆಟ್ಟಿಕ ಚಮೋದ್ ಶಾಮರ ಮಿಲಿಂದ ರಸಾಂಗ ಮಿಲಿಂದಾಯ ಏಡ ಪಾಸೆ ಮಹಿಂದಂಕ ಇವಾಗ ಮಮ್ಮ ಮಾವ ತೆಗೆದು ಕರೆಗಾನ ಕೇಳಿಕೇನೋ ಉಮ್ಮ ದೇಖಕ್ಕೂ ತೋನಿಲು ಮೆಗಲಾಂಟ ಕೇಳ ಮೆಸೇಜ್ ಕೆನವಾ ಕಾಗಿಂದ ಕಿಂದ ಮಂದನೆ ಹಾಯ್ ಗಿನಿಗಿಂದರ ಭಾಷೆ ಅಪಿಟ ಲಸನ ಸಿಂಧು ಕೋರಿ ಬೂಕುದರ ದಾಯಿ ಕನುವ ಪಾರೆ ಮಂಗಲಿ ಫ್ಯಾಷನ್ ಅಂಡ್ ಗಾರ್ಮೆಂಟ್ ಕೆ ಸಾಲಿಯ ಮಂಗಲಿ ಶಿರಂತಿ ಸಂಜೀವ್ ಮಹೇಶ್ ಲಕ್ಮತು ಮಧು ಅಂತ ಕಟ್ಟಿಯ ಮತ್ತೆ ಕೆತ್ತು ಕರೆಗ ನನ್ ಹಾಯ್ ಭಾಷೆ ಮೇರಿಕೆ ಸಿಂಧು ಕಿಟ ಉಬಾಗಿನಿ ಅಮ್ಮ ರಿಕಿ ಲಗಸ್ಕರ ಲಸಂತ ಮೋಟಸ್ಗೆ ಸುದರ್ಶನ ರಿಕಿ ಲಗಸ್ಕರ ತ್ರಿವೇಲ್ ಪಾಕಿ ಕೇಕೊಲ್ಲುಕುಮ ಇಲಂಕಾವಿ ಮಹಾನ್ಸಿವಿಲ್ಲ ಗೇಮ ಗಹನ ತ್ರಿವೇಲ್ ಕುಟುಮ ಜಯ

0: ಸತ್ಯ ಒಬ್ಬ ವೆತ್ತಗಿನೇ ಎಣ್ಣೆ
1: ಅಮ್ಮ ಆದರೆ ಅಪಿಟ ಕವಪು ಪಟ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ ಅಮ್ಮಗೆ ಅತ್ಕುನಯ ಸೆರಂಡಿ ಗ್ರೀನ್ ಪ್ಲಾಂಟೇಶನ್ ಪ್ರೈವೇಟ್ ಲಿಮಿಟೆಡ್
2: ದಿವಣುವೆನ್ನ ನಾಯಕ್ಗನ್ನ ಒಬ್ಬಟ ತಿಬಿನ ಹೊಂದಮ ಸುತುಸುಕಮ ಕ್ರಿಪ್ಸ್ಕೋ ಇಹಲ್ಲ ಕ್ರಿಪ್ಸ್ಕೋ ಆಗಿಯ ಕ್ವವತ್ವಾಗೆ ನೀವೆನ್ ಮೌಲ್ಯ ಆಯತನವಲಿನ್ ಪಹಸುವೆನ್ ನಾಯಲಬಾಗೆ ನಿಮಟ ಒಬ್ಬಟ ಅವಸ್ಥಾವ ಕ್ರಿಪ್ ಡೊಟ್ ಎಲ್ಕೆ ವಿತ ಪಿವಿಸ ಒಬಗೆ ನಾಯತುರುತುರು ವಾರ್ತಾವ ಲಬಾಗನ್ನ ಕ್ರಿಪ್ ಶ್ರೀಲಂಕಾ
3: ಪೇಯನ್ ಪೇ ಅಲುತ್ವನ ಅಲುತ್ ಪೇ ವಿಪಸುಮ ಎತ್ ನ್ಯೂಸ್
4: ಐಬೋವನ್ ಜನತಾವ ವಿಶ್ವಾಸ ಕರನ ಸತ್ಯ ನಿತ್ ನ್ಯೂಸ್ ಸಮಗ ಮಮ ತರಂಗ ರಾಜ್ಯಸೇವೆ ವೆಟುಪ್ ಸಹ ವಿಶ್ರಾಮ ವೆಟುಪ್ ಕೊಂಸ ಸಭಾವಕ್ ಸ್ಥಾಪಿತ ಕರೆಯಂ ಸದಹಾವನ ಅತಿ ವಿಶೇಷ ಗೆಸೆಟ್ ಪಾತ್ರ ನಿಕುತ್ ಕರತಿ ಬೆನಪ ಎ ಜನಾಧಿಪತಿ ಅಂಡುಕುಮಾರ್ ದಿಸಾನಾಯಕ ಮಹತಾ ವಿಸಿನ್ ಎಂ ಕೊಂಸ ಸಭಾವಟ ಸಾಮಾಜಿಕೇನ್ ಪಹಳುಸ್ ತೆನುಕು ಎತುರಾತ್ ವಸರ ಗಣನಾವಕ್ ಪುರ ಅತಿಬು ವೆಟುಪ್ ವಿಷಮತಾ ಸಹ ರಾಜ್ಯ ಮೌಲ್ಯ ಕಲಮನಾಕರಣೆಯಟ ಅತಿಬನ ಅಭಿಯೋಗ ಸೆಲಕಿಲಟ ಗಣಿಮೀನ್ ರಾಜ್ಯ ನಿರ್ಧಾರಿನ್ಗೆ ಸಹ ವಿಶ್ರಾಮಿಕೇನ್ಗೆ ವೆಟುಪ್ಪ ವಿಶ್ರಾಮ ವೆಟುಪ್ಪ ಇಲ್ಲಿ ಬಂದ ಪಾವತಿಂದ ಗೆಟ್ಟು ಒಲಟ ವಿಸುಂದುಮ್ ಲಬಾದೀಮ ರಾಜ್ಯ ಸೇವಕೇನ್ಗೆ ವೃತ್ತಿಯ ಬಾವೆಯ ಇಹಿರಣಂಗ್ವಿ ಮಹಾ ನವ ತಾಕ್ಷಣಿಕ ಪ್ರವಣತಾ ಗೋಲಿಯ ಪ್ರವಣತಾನು ರಾಜ್ಯ ಸೇವೆಯ ಕುಮಣ ಆಕಾರ ಏಕಟ ವ್ಯೂಹಾತ್ಮಕ ಪ್ರತ್ಸಾಸ್ಕರಣೆ ಸಿದುವಿಯುತ್ತದೆ ಅನ್ನ ಸದಹ ನಿರ್ದೇಶ ಲಬಾದೀಮ ಮೆಹಿ ಅರಮುನ ಬಡಬ ಇಲ್ಲಾಗ ನಿತ್ ನ್ಯೂಸ್ ಪಾಸರು ಹತ್ತರಟ ಮೊಹತಿನ್ ಮೊಹತ ವಿನಸ್ವನ್ ಅಳುತ್ ಮತ್ತು ತುರುತುರು ಸಂದಹ ನಿತ್ ನ್ಯೂಸ್ ಯೂಟ್ಯೂಬ್ ನಾಳಿಕಾವಟ ಸಹ ನಿತ್ ನ್ಯೂಸ್ ಫೇಸ್ಬುಕ್ ಪಿಟು ಅಟ ಪಿವಿಸೆನ್ ನೆತಹೊತ್ ನಿತ್ ನ್ಯೂಸ್ ಟೊಟೆಲ್ ಕೆ ಅಪಗೆ ವೆಬ್ ಅಡವಿ ಅಟ ಪಿವಿಸೆನ್
3: ನಿತ್ ನ್ಯೂಸ್ ಜನತಾವ ವಿಶ್ವಾಸ ಕರದ ಸತ್ಯ
0: ಒಬ್ಬ ವೆತಗಿನ ಆವೆ
1: ಅಮ್ಮ ಆದರೆ ಅಪಿಟ ಕವಪು ಪಟ್ಕಟಕ ರಸ ದಿವ್ಯ ಕುಳುಬಳು ನಿಷ್ಪಾದನ

లసన భాష కెమ్లి తుదు నూనె తీస్తుందా ఎలక్ట్రిక్ షాకేగా ఉప్స్ ಆದರೆ ಕೆಸೈ ಹಂಗನ್ನು ಬ್ಯಾಕಿಯನೋನೆ ಇವಾಗ ತಮೈ ಭಾಷೆಯ ಭಾಷೆಗೆ ಕಟೈನ ನವತನ್ನೂ ವ್ಯಾಲು ಸೀತಲ ಭಂಡಾರವಿಲ್ಲ ರಂಜನ್ ರಾಮನಾಯಕನಿವೆ ರಂಜನ್ ರತ್ನಾಯಕ ಅಯ್ಯ ಓ ಹೇವ ದಿಕ್ಕವ ದಿಕ್ಕ ಕಾದರೆ ನೆಗೆದು ಕರೆಗಾನ ಅದಾದ ನೈಟ್ ಹೆಟ್ಟ ಮೊದಲಿಗೆ ಒಂದು ಲೀವ್ ಮಾ ಕೇವಲ ಉಮ್ಮೈಕ ದೆನ್ನಲು ದಿಕ್ಕ ಕಾದರೆಯೇ

ಒಂದು ವೇನ ಓನ ದೇಹ ಕಚ್ಚಾವಿ ಕೇಳ ಸಿಂಧು ಅಹನ್ಯನ್ನ ಹದಾರೆ ಗಿಂದರೆ ಈ ಮಾವ ಮಗಾರಿಯಟ ಅದನ ಸಿಂಗೋಕ್ ಓನಿ ಮೈ ನಿಪುಣಿ ಅನುರಾಧಪುರ ನನೆಯ ಹೇವ ದಿಕ್ಕ ದಿಕ್ಕ ಕಾದ್ರೆ ನೆಗೆದು ಕರೆಗಾಂದ ಈಟ ಫಾಸೆ ರುವಾನ್ ಕುಮಾರಯ್ಯ ರನ್ವನ್ ಬಿಮಲ್ ಇದಿಕ ಸ್ಕ್ಯಾಟಿಯ ಬದ್ದೇ ಗವ ಅನೆ ಮನ್ ದಿಕ್ಕ ದಿಕ್ಕ ಕಾದ್ರೆ ಬಿಸ್ನೆಸ್ ಇಕ ಸರು ವೇವಾ ಜಯ ವೇವಾ ಭಾಷಿಣಂಗಿ ಮಮ್ಮ ಕಲವಾನಿ ಪುಷ್ಪಾಕ ಮಗೆ ಹಸ್ಬೆಂಡ್ ಪ್ರಿಯಾಂತ ವಾಯ್ ದುವಲ್ಲ ದೇನ್ನೈ ಓಯ ವಾಯ್ ನೆತ್ತಾನೆ ಹಮೋ ಮೈ ಸಿಂಧು ಟಿಕೆಟ್ ಟೇಕತು ಕರೆಗ ಮುಯ್ ಕೇಳಿಕೇನು ಈ ಗಾವಟ ಅಹಲಿಗುಡ ಹಾಸ್ಪಿಟಲ್ ಕೇ ಕೋಮ ಸಂದಮಾಲಿ ಮೇಡಮ್ ಟ ಬರ್ಥಡೇ ಕಟ ವಿಷ್ಕರಾ ಕೇ ಅಂದಿ ಕೇಳ ಓಪಿಡಿ ಇಟಿಒ ಕೋಮ ನಾಮ ತೆಗೆದು ಕರೆಗಿನ ಸಿಂಧು ಕೊಟ್ಟ ಹಮುಯ್ ಕೇಳ ಲಾಲನಿಯ ಕದಮೈ ಮೆಸೇಜ್ ಕೇ ವೆಲ ತೀರ್ನೆ ಸಂದಮಾಲಿ ಮೇಡಮ್ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಅನೇ ಆಗ ಹಿತೇತಿಯನ್ನ ಸಿತುಂ ಪ್ರಥಮ ಬಲಾಪುರತು ಒಕ್ಕು ಮಿಶ್ರವಿನ ನಿಯಮ ಬರ್ತ್ಡೇ ಕಾಕು ಎನ್ನು ಕೇಳ ಮಮ್ಮ ದಿಕ್ಕ ಮ ದಿಕ್ಕ ಕಾದ್ರೆ ನಿಷ್ಕರಣ ಜಯ ವೇವ ಹಾಯ್ ಗಿಂದರಿ ಅದು ಯಾಟ ಲೂಮಕ್ ಲೇನ ಗವಾಂಗ್ ಅನ್ನೇ ಹಬೋ ತುಮಲಿಕ್ಕೆ ಒಕ್ಕು ಮತ್ತೆ ಕಾದ್ರೆ ನಿಗದು ಕರೆಗಾನೋ ಥ್ಯಾಂಕ್ ಯು ಸೋ ಮಚ್ ಮಾವಾದ ತಹಗಿರಿ ನೋಟ ಹರದ ಈ ಗಾವಟ ನೀವು ದರ್ಶನ ಮೋಟರ್ಸ್ ರತ್ನಲಾನ ಅಪಿ ಅದ ತಹಗಿರಿನಿ ಚಮಿಂದ ಸುರಂಗ ದರ್ಶನ ಸಕುನ ಅಪಿ ಒಕ್ಕು ಮತ್ತೆ ಗದು ಕರೆಗಾನ ಉಮ್ಮ ಟಿಕಾಕ್ ದೀಗಿನಿ ಅನ್ನಲ ಪಿರಿ ಮಹಗಾನ ಈಟ ಪಾಸೆ ಮಿಲಾನ್ ಮಾಲಕಯ್ಯ ಅದಾತ್ ಕವಿಯಾಗ್ ಲೇಲತೀನೋ ಮಟ ಅನೇ ಥ್ಯಾಂಕ್ ಯು ಹಂಗಾದ್ರೆ ಇನ್ನು ತನಕ ಪರಿಸ್ಥಿತಿ ಇನ್ನು ದೇಖಾ ಕಾದ್ರೆ ಕೊಲ್ಲ ಪುರ ದುಡಿಯಟ ಅಭಿವತ್ ಸಿಂಧು ಟೆಗೆದು ಕರೆಗಾನ ವೈಫ್ ರೇಣುಕಾ ದೂ ವಿಶ್ಮಿ ಗಾವಟ ಪುತಾ ಕಾಯ್ದುಯ್ ನೆತ್ತ ಹನುಕ್ಕು ಮೈಗದು ಕರೆಗಾನ ಕೇಳ ಕಕ್ಕನ ದುರೇ ಶಾಂತ ಏಕೇ ಈ ಗಾವಟ ಹಾಯ್ ಹಾಯ್ ಭಾಷ್ಯಕ್ಕೆ ಉಮ್ಮ ಏಕಕ ಉನ್ನಸುವ ಹಿನಾವಕ ಲಸನ ವಚನವಲ ಮ್ಯಾಜಿಕ್ ಕೆಕ ತುನಮ ಏಕಮ ಕಟಹಡಕ ತಿಬ್ಬುನನ ಏ ಭಾಷ್ಯಕ್ಕಗೆ ತಮೈಲ ಅದಾ ತುವೆನದ ವಗೇಮ ಕಣಿನ್ ನೆವೇ ಹದ್ದವತಿ ನೋವ ಹಗಿರಿ ಇನ್ನೋಲ ಆದ್ರೆ ಒಯಾಗಿ ಕೋಲಂಗಳಟ ಧರಣಿಗಳ ರಂದಿ ಮೆವ್ವನಂಗ್ ಪೂರ್ವೆ ಪಿನಗಟ ಹೆಣ ವಚನ ಮಹತ್ಯೋ

ಮೂಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.

ಆದರಣೆಯ ತರಂಗ ಆಟ ಅಮತಕವನಾದ ಮಠದನು ನಾ ಸಂದಾಹಸನಾಗಿಯ ಹರಿ ಅಮತಕ ರಾಮಕೋ ಏತ್ ಮಠನ ತಿವೆನ್ನೇ ಹಸರು ದಂಪಾಟ ಕ್ಷಿತಿಜಯಕ್ ವಗೆ ಹಿಟಪು ಮಾವಮೈ ಹೇ ಕ್ಷಿತಿಜಯ ಉಡ ಹಿಟಿ ಒಯಾಗಿ ಕಪಾವು ಪಲುವನು ಮಂಗ್ ಆದರೆ ಕರಪು ಹಂದಾಯಿ ಒಯಾಟ ನತಿವೆನ್ನೇ ಒಯಾಟ ನೊದ್ದ ನೆನ್ನ ಒಯಾ ಮತ್ತೆ ಮನೆಹನ ಲಾದಂಪಾಟ ಕ್ಯಾನ್ವಸ್ ಇಕ ಓನೇಕ ಅಮತಕ ಕಲ ಮಠ ದನುನ ಸಂದಹಸನೇ ಕೇಳ ಕೇಳ ದಹೋತ್ ಮುದುನ್ ದೀಲ ಹಾಗೆ ನಮ ಹಬ್ಬೈ ಅಮತಕ ಕಲಾ ಕಿಯೋ ಹಿಂದಮ ಅಮತಕ ವೇಲ ಓಕಸ ಮೆಹಮ ತಿಬ್ಬ ಕೇಳ ಮಠ ತೀತುನ ಸಂದ ಸಂಗವೇನೇ ಕೇಳ ಏಕೇಕ ವೇಲಾವಟ ಏಕೇಕ ವಿಧಿಯಟ ಹಿತ ನೇದ ವಲಾಕುಲು ಆದರವಂತಿ